ಶ್ವಾಸ ಮತ್ತು ಕೋ ವಿಶ್ವಾಸ ಮೇ ದಿಸ್ ಶ್ವಾಸ ಕೋ ಬಾಹರ್ ಒಳಂದಿರಿಸಿ ಬಾಹರ್ ಒಳಂದಿರಿಸಿ ಬಾಹರ್ ಒಳಂದಿರಿಸಿ ದಿಸ್ ಬ್ರೆತ್ ಗೋಯಿಂಗ್ ಇನ್ ಅಂಡ್ ಔಟ್ ಸೊ ಜಬ್ ತಕ್ ಪ್ರಾಣ ಕಂಟ ಆಯ್ ಅಂಡ್ ವೆನ್ ದಟ್ ಟೈಮ್ ಕಮ್ ಆಫ್ ಕೋರ್ಸ್ ಅಂಡ್ ದಟ್ ಪ್ರಾಣ ರೆಡಿ ಜಬ್ ಪ್ರಾಣ ತನ್ ವಾಟ್ ಇಸ್ ದಿ ತನ್ ಇಟ್ ತನ್ ಇಸ್ ದಿ ಬಾಡಿ ಅಂಡ್ ನಿಕ್ಲೇ ಮೀನ್ಸ್ ಟು ಡೂ ವಾಟ್ ಲೀವ್ ಗೋ ಎಸ್ ಜಬ್ ಪ್ರಾಣ ತನ್ ಜಬ್ ಜಬ್ ಮೀನ್ ವೆನ್ ಜಬ್ ತಕ್ ಹೇ ಜಾನ್ ಆಲ್ ಇನ್ ಅವರ್ ಮೂವಿ With a watching movie, you know what I mean? You know? So, jab, jab pran tan se nikale, go when